ಸಂಸ್ಕೃತಿ ಭಾಷಾ ಸಮಗ್ರಮ ಸಹೃತ್ಕರಚಾರ ರಮ್ಯಂ ಶೇಷಾದ್ರಿಶೇಖರ ವಿಭೋ ತವ ಸುಪ್ರಭಾತಂ ಬೃಂದಾವಳಿ ಚ ಮಕರಂದರಸ

ಸಚಿನ್ಹ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ. ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೆ ಕಾಂತಾ ಕುಜಾಂಬು

ಯಜ್ಞಶತ್ತನತವತ್ಸಲಸರ್ವಶೇಷಿನ್ ಸ್ವಾಮಿಂ ಸುಶೀಲ ಸುಲಭಾಶ್ರುತ ಪಾರಿಜಾತ ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತವತ್ಸಲ

ಸಿದ ಪ್ರಶಂಸೌ ಯೌ ಮಧ್ಯ ಉತ್ಸಹಿತಿ ಭೋಗ್ಯತಯಾಪ್ಯುಪಾತೌ ಭೂಯಸ್ತತೇತಿ ತವ ಪಾಣಿತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪಾರ್ಥಾಯತಃ ಸದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ.

ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತೃ ಮುನಿ ನಾಮ ದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಸತ್ವೋತ್ತರೈ ಸತತ